ಮಾಧವ ಮನಿದ ಪಮ ದಮ ಪದ ಮದರಿಸ ಸಮಾಗಮ ಪದಮ ಪದನಿ ಸರಿ ನೀನಿ ಸದಾ ದನಿ ಬಮ ಬದನಿ ಸನಿ ದಮ ಗಮ ನಿಧನಿ ಪದಮ ಪದನಿ ಸಮ